ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಮ್ ಹಮೇಶಾ ಕಹತೆ ಹೇ ಲೇಕಿನ್ ಕಹನಾ ಚಾಹಿಯೆ ಜಾನ್ನಾ ಚಾಹಿಯೆ ಜಬ್ ಇಸ್ ವಿಶ್ವಮೇ ಆನಾ ಹೋತಾ ಹೈ. ಹಮಾರೆ ಆರಾಧ್ಯ ಭಗವಾನ್ ಸಿದ್ದೀಪ್ ನಾರಾಯಣ್ ಮಹಾಪ್ರಭು ಜಿ, ದೇವಪುರಿ ಜಿ ಔರ್ ಆರಾಧ್ಯ ಭಗವಾನ್ ಮಾಧವಾನಂದ್ ಜಿ, ಮಾಧವಾನಂದ್ ಜಿ ಆಪ್ ಜಾನ್ತೆ ಹೋ ಸಭಿ, ಆಪ್ ಜಾನ್ತೆ ಹೋ ಯಸ್ ಜಾನ್ತೆ ಹೋ ಕಿತಾ ಜಲ್ದಿ ಮೇ ಚಲೆ ಭೂಲ್ ಗಯಾ. ಸ್ವಾಮಿ ಮಾಧವಾನಂದ ಜಿ ಬಡಿ ಖಾಟು ನಾಗೌರ್ ಔರ್ ರಾಜಸ್ಥಾನ ಸಾರಾ ವಿಶ್ವ ಔರ್ ಯಹೀ ಇಸಿ ಶಹರ್ ಮೇ ಪ್ರಭು ಔರ್ ಯೇ ಮಾತಾಜಿ ಕೆ ಪಿತಾಜಿ ವೋ ವಿರಾಜ್ ಥೇ ಮಹಾನೀಶ್ವರ್ಯ ಮಾಧವಾನಂದ ಜಿ ನೆ ಸಾರೆ ವಿಶ್ವ ಕೆ ಅಂದರ್ ಸಬ್ ಕುಛ ದೇ ಕರ್ಕೆ ಮುಜೆ ದಿಯಾ ಔರ್ ಮೇ ಜಬ್ ಗುರುಜಿ ಕೆ ಯಹೀ ಥಾ ಔರ್ ಮುಜೆ ವಿದೇಶ ಮೇ ಚಲಾ ಗಯಾ ಜಬ್ ತಕ್ ಮಾರೆ ತಕ್ ಡರ್ ಯೂ ಹತೀ ಕೋ ನೀ ಜಾ ತಕ್ ಮೇ ಉಸ್ ಗಯಾ ಉಸ್ ದೇಶ ಕೆ ಅಂದರ್ ಜಬ್ ಗಯಾ ದೇಖಾ ಲೇಕಿನ್ ಜೋ ಬಿ ಹೈ ವೋ ಸಬ್ ಖಾನೆ ವಾಲಾ ಮಾಸ್ ಮದೀರಾ ಜೋ ಬಿ ದೇಶ ಹೈ ಅಲಗ್ ಭಲೋ ಕೋಯ್ ಜೋ ನಾ ಆದ್ಮಿ ಠೀಕ್ ನೀ ಖಾ ಸಕೆ ತೋ ವೋ ಹೈ ನಹೀ ತೋ ಮೇರೋ ಜಾನಾ ಥಾ ಮೇನೆ ಕ್ಯಾ ಕರ್ನಾ ಹೈ ತುಮೇ ಯೋಗ ಕಾ ತೀನ್ ಚಾರ್ ದೇಶೋ ಕೆ ಬಾದ್ ಮೇ ಕ್ಯೂಕಿ ಯೋಗ ಕರ್ತೆ ಹೈ ಲೇಕಿನ್ ಮಾಸ್ಕ್ ಮಾಸ್ಕ್ ಖಾನಾ ಚಾಹಿಯೆ ಮೇನೆ ಕಹಾ ಕಿ ನಹೀ ಔರ್ ಆಪ್ಕೋ ಭಿ ನಹೀ ಕರೂಂ ದೂಂಗಾ ಅಗರ್ ಆಪ್ ಯೋಗ ಕರ್ನಾ ಚಾಹೋಗೆ ತೋ ಮಾಸ್ ಮದಿರಾ ದೇ ದೋ ಛೋಡ್ ದೋ ಔರ್ ತೋ ಮೇ ದೂಂಗಾ ತೋ ಕೋ ದೋ ತೀನ್ ಜನಾನೆ ಕೆ ಹಾಂ ಚಾರ್ ದಿನಾ ಕೋ ಹಾಂ ಏಕ್ ಸಾಲ ತೋ ಹಮಾರೆ ವೇದಾನಂದ ಮಹಾರಾಜ್ ಯೋಗೇಶ್ ಜಿ ಯೇ ಶಾರ್ಟ್ ಆ್ಯಂಡ್ ಸ್ವೀಟ್ ಬತಾಉಂಗಾ ತೋ ಕರ್ತೆ ಕರ್ತೆ ಆಪ್ಕೋ ಕ್ಯಾ ಕಹೂ ಕಿ ಜೋ ಜಿತನಾ ಹಮಾರೆ ಹಮಾರೆ ಯಾ ಇಂಡಿಯಾ ಮೇ ಯಾ ಪರ್ ರಾಜಸ್ಥಾನ ಮೇ ಜೋ ಪಹಲೆ ಸಬ್ ಮಾಸ್ ನಹೀ ಖಾತೆ ಥೆ ಅಬ್ ಹಮಾರೆ ರಾಜಸ್ಥಾನ ಸೆ ಆಗೆ ಜಾ ಕರ್ಕೆ ದೂಸರೆ ಹಮಾರೆ ಸಬ್ ದೇಶ ಕೆ ಅಂದರ್ ಹೈ ಮೇನೆ ಉನ್ ಸಭಿ ಕೋ ಇತನಾ ಕರಾ ದಿಯಾ ಕಿ ಮಾಸ್ ಮದಿರಾ ಕುಛ ಭಿ ನಹೀ ಖಾಯೆಂಗೆ ವೋ ಆಜ್ ಹಮಾರೆ ವಹಾಂ ಜ್ಯಾದಾ ಹೈ. ಆಪನೆ ಕಹಾ ಆಪ್ ಪಧಾರೆ ಥೆ ಔರ್ ಬಾಹರ್ ಕಾಮ ಗಯೆ ಥೆ ಆಪ್ ಗಯೆ ಥೆ ವಹಾಂ ಜಾಕೆ ಹಾಂ ವೋ ಭಿ ರಹೆ ಹಾಂ ಸರ್ವ ಸಾ ತೋ ವೈಸೆ ಜಾ ಕರ್ಕೆ ಉನ್ಕೋ ಕರ್ನೆ ಕಾ ಕ್ಯಾ ಕರ್ನಾ ಹೈ ಏಕ್ ನಂಬರ್ ಒನ್ ನಂಬರ್ ಟೂ ಶಾರ್ಟ್ ಆ್ಯಂಡ್ ಸ್ವೀಟ್ ಸುಬೆ ಉಠತೆ ಹೈ ಆಂಖ ಖೋಲಾ ನೀ ಜನೆ ವಾ ಆಂಖ ಖುಲ್ಲಾ ನೀ ಕಠೆ ಪರೆ ಕೆ ಉಠ ಜನೆ ತೋ ಏಕ್ ಶಬ್ದ ಕೋ ಕ್ಯಾ ಕಿ ಮೇರಿ ಆಂಖ ಮೇ ಮಾನವ ಹೂ ಮನುಷ್ಯ ಮೇ ಏಕ ಮನುಷ್ಯ ಹೂ ಉಠೋ ಗೇ ಆಂಖ ಖುಲ್ಲ ಪಹಲಾ ಉಸಿ ಸಮಯ
था कि मैं मनुष्य हूँ, बस इतना ही। उसके बाद में पगे नीचे देते हैं तो कहते हैं, माता मैं इस पृथ्वी पर पग डोड़ गई। माता जी हैं, माँ है, दादी है, तो उन्होंने तो क्यों, और एक गीपरी माता जी वगैरह गीपरी, तो भी माता जी को कहना था कि हे माँ जी